ಸರ್ವತ್ರ ಗಾಬದ್ಧ ಕುಳಿತನಾಥತ್ರಿಕೆ ಕಾಮತ್ಪುತ್ರಿಕೆ ಶೇಖರೀಭೂತೀತಾಂ ಸುರೇಖಾ ಮಯೂಖಾವಳೀನದ್ಧ ಸುಸ್ನಿಗ್ಧ ನೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾಧನು ಸನ್ನಿಧ ಭ್ರೂಲತಾ ಪುಷ್ಪ ಸಂದೋಹ ಸಂದೇಹ ಕೃಲ್ಲೋಚನೆ ವಾಕ್ಸುಧಾ ಚೇತನೆ ಕಾರುಗೋರೋಚನ ಪಂಕಕ್ಕೆ ಲೀಲಾಮಾಭಿರಾಮಿ ಸುರಾಮಿ ರಮೇ ಸದ್ವಾಳಿಕಾ ಮೌಕ್ತಿಕ ಶ್ರೇಣಿಕಾ ಚಂದ್ರಿಕಾ ಮಂಡಲೋದ್ಭಾತಿ ಗಂಡಸ್ಥಲನ್ಯಸ್ತ ಕಸ್ತೂರಿಕಾ ಪತ್ರ ರೇಖಾ ಸಮುದ್ಭೂತ ಸೌರಭ್ಯ ಸಂಭ್ರಾಂತ ಬೃಂದಾಂಗನಾ ಗೀತ ಸಾಂದ್ರೀಭ

ಸಿದ್ಧ ದಂತಾವಳಿ ನಿರ್ಮಲಾಲೋಲ ಕಲ್ಲೋಲ ಸಮ್ಮೇಳನ ಸ್ಥಾರ ಶೋಣಾಧರೆ ಚಾರು ವೀಣಾಧರೆ ಪುಷ್ಪ ಬಿಂಬಾಧರೆ ಸುಲಲಿತನವಯೌವನಾರಂಭ ಚಂದ್ರೋದಯೋದ್ವೇಲ ಲಾವಣ್ಯ ದುಗ್ಧಾರ್ಣವಾವಿರ್ಭವತ್ತಂಬು ಬಿಂಬೋಕ ಭೃತ್ಕಂದರೆ ಕಕ್ಕಲಾ ಮಂದಿರೆ ಮಂಧರೆ ದಿವ್ಯರತ್ನ ಪ್ರಭಾ ಬಂಧುರ ಛನ್ನ ಹಾರಾದಿಭೂಷ ಸಮುದ್ಯೋತಮಾನವದ್ಯಾಂಶು ಶೋಭೆ ಶುಭೇ ರತ್ನ ಕೇಯೂರ ರಶ್ಮಿ ಛಟಾ ಪಲ್ಲವ ಪ್ರೋಲ್ಲಸ ದೋರ್ಲತಾ

ಕುಂಡಲವ್ಯಾಪ್ತ ಮಾಣಿಕ್ಯ ತೇಜಸ್ಪುರ ಕಂಕಣಾಲಂಕೃತೆ ವಿಭ್ರಾಮಾಲಂಕೃತೆ ಸಾಧು ಬಿಸ್ಸತ್ಕೃತೆ ವಾಸರಾರಂಭ ವೇಳಾ ಸಮಜೃಂಭಮಾನಾರವಿಂದ ಪ್ರತಿದ್ವಂದ್ವಿ ಪಾಣಿದ್ವಯೇ ಸಂತತ್ಪೋದ್ಯದ್ವಯೇ ಅದ್ವಯೇ ದಿವ್ಯರತ್ನೂರ್ಮಿತಾದೀಭಿತಿ ಸ್ತೋಮ ಸಂಧ್ಯಾಯಮಾನಾಂಗುಲಿ ಪಲ್ಲವೋದ್ಯನ್ನ ಚೇಂದು ಪ್ರಭಾಮಂಡಲೆ ಸನ್ನುತಾಖಂಡಲೆ ಚಿತ್ರಭಾ

ತಾರಕಾರಾಗಿ ನಿಕಾಶ ಹಾರಾವಳಿ ಸ್ನೇರೆ ತಾರುತ್ತನ ಭೋಗ ಭಾರ ನಮ್ಮಧ್ಯ ಬಲ್ಲಿ ಬಲಿಚ್ಛೇದ ಪ್ರೀತಿ ಸಮುದ್ರತ್ತ ಮುಲ್ಲಾಸ ಸಂದರ್ಶಿತಾಕಾರ ಸೌಂದರ್ಯ ರತ್ನಾಕರೇ ಬಲ್ಲಕಿ ಭೃತ್ತರೇ ಶಂಕರ ಶಿಖರೇ ಕ್ಷೇಮ ಕುಂಭೋಪಮೋತ್ತುಂಗ ವಕ್ಷೋಜ ಭಾರಾವನಮ್ರೆ ತ್ರಿಲೋಕಾವನಮ್ರೆ ರಸದೃಪ್ತ ಗಂಭೀರ ನಾಭೀಕರ ಸ್ಥಿರ ಶೈವಾಲ ಶಂಕಾಕರ ಶ್ಯಾಮ ರೋಮಾವಳಿ ಭೂ

ಪದ್ಮರ ಗೋಲ್ಲಕನ್ನೇ ಕಲಾಭಾಸ್ಕರ ಶ್ರೋಣಿ ಶೋಭಾಜಿತ ಸ್ವರ್ಣ ಭೂವೃತ್ತಲೆ ಚಂದ್ರಿಕಾ ಶೀತಲೇ ವಿಕಸಿತ ನವತಿಂಶುಕ ತಾಮ್ರ ದಿವ್ಯಾಂಶುಕ ಛನ್ನ ಚಾರೂರು ಶೋಭಾ ಪರಾಭೂತ ಸಿಂಧೂರ ಶೋಣಾಯ ಮಾನೇಂದ್ರ ಮಾತಂಗ ಹಸ್ತಾರ್ಗಳೇ ವೈಭವಾನರ್ಗಳೇ ಶ್ಯಾಮಳೇ ಶ್ಯಾಮಳೇ ಕೋಮಳಸ್ನಿಗ್ಧನೀಲೋತ್ಪಲೋತ್ಪಾದಿತಾನಂಗ ತೂಳೀರ ಶಂಕಾಕರೋದ್ದಾಮ ಜಂಗಾಲತೆ ಚಾರುಲೀಲಾಗತೆ ನಮ್ರ ದಿಕ್ಪಾಲ ಸೀಮಂತಿನಿ ಕುಂಚಳ ಸ್ನಿಗ್ಧ ನೀಲ ಪ್ರಭಾ ಪುಂಜ ಸಂಜಾತ ದುರ್ವಾಂಕುರಾಶಂಕ ತಾರಂಗ ಸಂಯೋಗ ರೂಪನ್ನಕ್ಕೆ ದುಜ್ವಲೆ ಗೋಜ್ವಲೆ ನಿರ್ಮಲೇ ಸತ್ವದೇವೇಶ ಲಕ್ಷ್ಮೀಶ ಭೂತೇಶತೋಯೇಶವಾಗಿ ಶಕ್ತಿನಾಶ ದೈತ್ಯೇಶ ಯಕ್ಷೇಶವಾಯುವಗ್ರಿಮಾಣಿಕ್ಯ ಸಂಘೃಷ್ಟಕೋತೀರ ಬಾಲಾತಪೋದ್ದಾಮ ಸಾಕ್ಷಾರತಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ತಿರುಚಿರನವರತ್ನಪೀಠ ಸ್ಥಿತೇ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಕ ಪದ್ಮದ್ವಯೋಪಾಶ್ರಿತೆ ವಿಶ್ರಿತೆ ತತ್ರ ವಿಘ್ನೇಶ ದುರ್ಗಾವತು ಕ್ಷೇತ್ರಪಾಲೇ ಜಿತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಮಂಜುಳಾ ಮೇನಕಾದ್ಯಂಗನಾಮಾನಿತೆ ಭೈರವೈರಷ್ಟ ದುರ್ವೇಷ್ಟಿತೆ ದೇವಿ ರಾಮ ದುಶಕ್ತಿ ಭೃತ್ತೇವಿತೆ ಧಾತ್ರಿಲಕ್ಷ್ಮ್ಯಾದಿ ಶಕ್ತಿಷ್ಟಕೈ ಸಂಹಿತೆ ಮಾತೃಕಾ ಮಂಡಲೈರ್ಮಂಡಿತೆ ಯಕ್ಷ ಗಂಧರ್ವ ಸಿದ್ಧಾಂಗನ ಮಂಡಲಿ ರಕ್ಷಿತೆ ಪಂಚಬಾಣಾತ್ಮಿಕೆ ಪಂಚಬಾಣೇನ ರತ್ಯಾಚ ಸಂಭಾವಿತೆ ಪ್ರೀತಿ ಭಾಜ ವಸಂತೇನ ಚಾನಂದಿತೆ ಭಕ್ತಿ ಭಾಜಾಂ ಪರಂ ಶ್ರೇಯಸೇ ಕಲ್ಪಸೆ ಯೋಗಿನಾಂ ಮಾನಸೆ ದ್ಯೋತಸೆ ಛಂದಸ ಮೋದಸ ಭಾಜಸೆ ಗೀತ ವಿದ್ಯಾ ವಿನೋದಾತಿ ಕೃಷ್ಣೇನ ಕೃಷ್ಣೇನ ಸಂಪೂಜ್ಯತೆ ಭಕ್ತಿ ಮಚ್ಚೇತಸ ವೇಧಸ ಸ್ಫೂಯತೆ ವಿಶ್ವಹೃದ್ಯೇನ ವಾದ್ಯೇನ ವಿದ್ಯಾಧರೈರ್ಗೀಯತೆ ಶ್ರವಣ ಹರಣ ದಕ್ಷಿಣ ಕ್ವಾಣಯ ವೀಣಯ ಕೀನರೈರ್ಗೀಯತೆ ಯಕ್ಷಗಂಧರ್ವ ಸಿದ್ಧಾಂಗನ ಮಂಡಲೈರಚ್ಯತೆ ಸರ್ವಸೌಭಾಗ್ಯವಾಂಛಾವತೀ ಅಧೂಭಿಪುರಾಣಾಂ ಸಮಾರಾಧ್ಯತೆ ಸರ್ವವಿದ್ಯಾವಿಶೇಷಾತ್ಮಕಂ ಚಾಟುಗಾಥಾ ಸಮುಚ್ಚಾರಣಂ ಕಂಠಮೂಲೋಲ್ಲಸದ್ವರ್ಣರಾಜಿತ್ರಯಂ ಕೋಮಳಶ್ಯಾಮಳೋದಾರ ಪಕ್ಷದ್ವಯಂ ಕುಂದಶೋಭಾತಿ ದೂರೀಭವತ್ತಿಂ ಶುಕಾಭಂ ತಂ ಶುಕಂ ಲಾಲಯಂತಿ ಪರಿಕ್ರೀಡತೆ ಪಾಣಿಪದ್ಮದ್ವಯೇನಾಕ್ಷಮಾಲಾಮಪಿ ಸ್ಫಾಟಿಕೀಂ ಜ್ಞಾನಸಾರಾತ್ಮಕಂ ಪುಷ್ಟಕಂ ಚಾಪರೇಣಾಂಕುಶಂ ಪಾಶಮಾಭಿಧ್ರತಿ ಯೇನ ಸಂಚಿಂಚತೆ ಚೇತಸಾ ತಸ್ಯ ವಕ್ತ್ರಾಂತರಾದ್ಯ ಪದ್ಯಾತ್ಮಿಕ ಭಾರತಿ ನಿಸರೇತಿ ಯೇನ ವಾ ಯಾವತ ಭಾತೃತಿರ್ಭಾವ್ಯತೆ ತಸ್ಯ ವಕ್ತ್ಯಾ ಭವಂತಿ ವಶ್ಯಾಂತಿ ಪ್ರಿಯ ಪೂರುಷಾ ಯೇನ ವಾ ಶಾತಕುಂಭದ್ಯುತಿರ್ಭಾವ್ಯತೆ ಸೋಪಿ ಲಕ್ಷ್ಮೀ ಸಹಸ್ರೈ ಪರಿಕ್ರೀಡತೆ ಖಿನ್ನ ಸಿದ್ಧ್ಯಾತ್ಮ ಪುಷ್ಯಾಮಣಂ ಕೋಮಳಂ ಚಂದ್ರಚೂಡಾನ್ವಿತಂ ಸಂಧ್ಯಾಯಿತಃ ತಸ್ಯ ಲೀಲಾ ಸರೋವಾರಿಧಿಃ ತಸ್ಯ ಕೇಳೀವನಂ ನಂದನಂ ತಸ್ಯ ಭದ್ರಾಸನಂ ಭೂತಳಂ ತಸ್ಯ ಗೀರ್ದೇವತಾ ಕಿಂಕರಿ ತಸ್ಯ ಚಾಜ್ಞಾಕರಿ ಸ್ವಯಂ ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವಿದ್ಯಾತ್ಮಿಕೆ